ಬಿಡಿಯ ಮೇಲ ನನ್ನೇ ನಮ್ಮ ದೇವ ನಾಪೈ ದಾಲಿರಾದ ಹೃದಯವು ಬಿತ್ತರಾದ ದೈವವು ಏನಿಕೇಕೆ ಸ್ತ್ರೀನೇ ಸೃಷ್ಟಿ ಕೇಕೆ ಸ್ತ್ರೀನೇ ಸೃಷ್ಟಿ ಕೇಸಿ ಮಾಪೈ ಬಿಸಿ ಬಿಡೇ ಮಂಡೇ ಪಿಕ್ಚರ್ ಮಂಡೇ ಬಿಸಿ ಯುಜೆ ಸರ್ಕಾರ.